ಸದಾರ್ ಚಿತ್ತ. ಅರ್ಥ, ಹೇ ಪರಮೇಶ್ವರಿ ದುರ್ಗೆ, ತಮರು ಸ್ಮರಣ ಥತಾ ಪ್ರಾಣಿ ಮಾತ್ರನು ಭಯ ಚಾಲು ಜಾಯಿಷ್, ತಮ್ಮೆ ಹರಿ ಲೋಷೋ ಏ ಭಯನೆ, ಸುಖ ಸಮಯ ಕೆ ಸ್ವಸ್ಥ ಚಿತ್ತೆ ತಮರು ಸ್ಮರಣ ಕರ್ತಾ ಶುಭ ಬುದ್ಧಿ ಅಪೂಷ. ಶರಣಾಗತ್ನ ದಾರಿದ್ರ್ಯ ಸಂಕಟ ಅನೆ ಭಯನೆ ಹರ್ನಾರ, ಸರ್ವನ ಉಪರ್ ಉಪಕಾರ ಕರ್ವಾನೆ ಮಾಟೆ ಹೇ ಮಾತಾ, ಮಾತಃ ತಮರಾ ಸಿವಾ ಕರುಣಾ ಸಭರ ಚಿತ್ತವಾಳ ಬೀಜ ಕೋಣ. ನವರಾತ್ರನ ಆ ದಿವ್ಯ ಪ್ರಾತಃಕಾಲನ ಸಮಯ, ಚಾಲೋ ಚಾಲೋ ಪ್ರಾತಃಕಾಲಿ ಭಗವತಿ ಕೂಷ್ಮಾಂಡ ದುರ್ಗಾದೇವಿನು ಪರಮೇಶ್ವರಿನು ಏನು ದುರ್ಗಾನು ಬೀಜು ನಮ್ಮ ಚಂಡೀಪಣ್ಚೆ ಎಂದು ವಂದನ ಕರೀಲಿ. ದಕ್ಷಿಣ ಕಾಲಿಕಾ

ಅಥವಾ ವಿಷ್ಣುಲೋಕೇ ಮಹೀಯತೆ ಅಥವಾ ದೇವೀ ಸಾಯುಜ್ಯಮಪ್ನುತೆ. ಭಗವತಿ ಅನಂತಕೋಟಿ ಬ್ರಹ್ಮಾಂಡ ನಾಯಿಕ, ದಿವ್ಯದೇವಿ ಭಗವತಿ ಚಂಡಿಕಾದೇವಿನಿ ದುರ್ಗಾದೇವಿನಿ ಸ್ತುತಿನ ಆ ಶ್ಲೋಕೋ ನುಜಿ ಪಾಠ ಕರೇಶೆ ಕೆ ಸಾವಳೇಶೆ ಅಮ್ನ ಸಕಲ ಮನೋರಥೋ ಪೂರ್ಣ ಥಾಯಿಶ್. ಅನೆ ವಿಷ್ಣುಲೋಕ್ ವೈಷ್ಣವಿ ಶಕ್ತಿ ದೇವಿ ಸಾಮೀಪ್ಯನೆ ಎ ಪ್ರಾಪ್ತ ಕರೇಶೆ ಅನೆ ಪಾಠ ಕರ್ನಾರ್ನು ಜಯ ಜಯ ಕಾರ್ ಥಾಯಿಶ್.